ಆಕಾಶವಾಣಿ ಇಂಫಾಲ್ ಆರ್ ಕೆ ಗೋರಾನಿನ ಪಾವ್ ಪಾಜರಿ ಅಹನ್ಬದ ಮರುವೈಬ ಪಾವ್ ಲೇಕಾಗಿ ಕಮ್ಯುನಿಟಿ ಹಾಲ್ ಸಿಂಗ್ ಕ್ಲಬ್ ಲೇಕಾಗಿ ಲಂಬಿ ಸಿಂಗ್ ಯಾವ ಮಿಯಾಮ್ ತಿನ್ಫಮ್ಸಿಂಗ್ ರಿಜಿಸ್ಟರ್ ತೌದನ ಮೈ ಥಾನ್ಮ ಯಾರೋಯ್ ಹೈನ ಎಮ್ ಎಸ್ ಪಿ ಡಿ ಸಿ ಎಲ್ ನ ಹಾಯಿರಿ ರಾಜ್ಯ ಅಸಿದ ಶಾಂತಿ ಎಂದು ತಂಗುಲೈತಾಬ ಪುರಂಗ್ನವ ಸರ್ಕಾರನ ಪೈಕಲಿಬ ಥಬಕ್ ಸಿಂಗ್ ಖಂಗನ್ಬಿಗೆ ಥರೋಮ ಮಂಗ ಸಿ ಇಂಫಾಲ್ಗೆ ಅಹನ್ಮ ಮಣಿಪುರ್ ರೈಫಲ್ಸ್ಗೆ ಪೆರೇಡ್ ಗ್ರೌಂಡ್ ಪಂಗ್ತೋಕನಿ ಅಮಸುಂಗ್ ಕೇಂದ್ರನ ಹಾಯಿರಿ ಭಾರತ್ ಅಮಸು ಚೈನಾ ಗಮಖೈ ಪರಿಂಗ್ದ ಶಾಂತಿ ಎಂದು ತಂಗುಲೈತಾ ಫಿಫಮ್ ಥಮ್ನಬ ಹೊನಬ ಹಾಯ್ಬಸಿ ಲೈಬಾಕ್ ಅಸಿಗೆ ಖ್ವಾಯ್ದಗಿ ಮರುವೈಬ ಖೊಂಗ್ಥಾಂಗ್ನಿ ರಿಜಿಸ್ಟರ್ ತೌದನ ಲೇಕಾಯಿ ಲೇಕಾಯಿ ಕಮ್ಯುನಿಟಿ ಹಾಲ್ ಸಿಂಗ್ ಸಾನಬುಂಗ್ ಸಿಂಗ್ ಕ್ಲಬ್ ಲೇಕಾಯಿ ಲಂಬಿ ಸಿಂಗ್ ಯಾವ ಮಿಯಾಮ್ ತಿನ್ಫಮ್ಸಿಂಗ್ದ ಮೈ ಥಾನ್ಬ ಯಾರೋ ಹೈನ ಮಣಿಪುರ್ ಸ್ಟೇಟ್ ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನಿ ಲಿಮಿಟೆಡ್ ಎಮ್ ಎಸ್ ಪಿ ಡಿ ಸಿ ಎಲ್ನ ಹಾಯಿರಿ ಎಮ್ ಎಸ್ ಪಿ ಡಿ ಸಿ ಎಲ್ಗೆ ಮ್ಯಾನೇಜಿಂಗ್ ಡಿರೆಕ್ಟರ್ನ ನಂಗೊಪ್ಪ ಚೇರೋಲ್ ಮದ ಹಾಯ್ ಅಯಾಬ ಯಾವುದನ್ನ ಅಮದೆ ನಿಂತಿನ ರಿಜಿಸ್ಟರ್ ತೌದನ ಮಿಯಾಮ್ ತಿನ್ ಮಫಮ್ಸಿಂಗ್ದ ಮೈ ಥಾನ್ಬ ಅಸಿನ ಮೈದಿ ಕಾರ್ಯಕರ್ತವ ತೇಸ್ಗೆ ಸೆನ್ಫಮ್ ಸೌಂಗ್ನ ಮಂಗಲ್ಲೆ ಅಸಿಗುಂಬ ಅಯಾಬ ಯಾವುದನ್ನ ಮೈ ಥಾಲಿಬಸಿಂಗ್ ಮಥಕ್ ತಥಬಗ್ ಲಕೊಟ್ಪ ಹೌರಗನಿ ಅಯಾಬ ಯಾವುದನ್ನ ಮೈ ಥಾಲಿಬಸಿಂಗ್ ನಿಂತಿನ ಎಂಗಿಲಬ ಮತ್ತು ರಿಜಿಸ್ಟರ್ ತೌದನ ಬಿಲ್ ಥಿಯನ್ಬ ಬಿಲ್ ಥಿದನ ಮೈ ಥಾಲಿಬಸಿಂಗ್ ಮೈ ಕನೆಕ್ಷನ್ ಕುದಕ್ತ ಕಲ್ತನಬ ಮೈ ಲೈನಬ ಡೆಪುಟಿ ಜನರಲ್ ಮ್ಯಾನೇಜರ್ ಸಿಂಗ್ ಅಮಸು ಮ್ಯಾನೇಜರ್ ಸಿಂಗ್ದ ಖಂಗನ್ಕ್ರೆ ರಾಜ್ಯ ಅಸಿದ ಶಾಂತಿ ಎಂದು ತಂದುಲೈತಾಬ ಪುರಂಗ್ನಬ ಸರ್ಕಾರ ಹೌದು ಪೈಕಲಿಬ ಥಬಕ್ಸಿಂಗ್ ಮಿಯಾಮ್ದ ಉತ್ತುನ ಖಂಗನ್ಬಿಗೆ ಥರೋಮ ಮಂಗಸಿ ಇಂಫಾಲ್ಗೆ ಅಹನ್ಮ ಮಣಿಪುರ್ ರೈಫಲ್ಸ್ಗೆ ಪೆರೇಡ್ ಗ್ರೌಂಡ್ ಪಂಗ್ತೋಕನಿ ರಾಜ್ಯಗೆ ಹೋಮ್ ವಿಭಾಗ ಸೇರಿದ ಪಂಗ್ತೋಕದವ ಥರಮದುದ ಮುಖ್ಯಮಂತ್ರಿ ಇಮ್ನಾಮ್ ಖೇಮ್ಸಾನ್ ಉಪಮುಖ್ಯಮಂತ್ರಿ ಲೋಸಿ ದಿಖೋ ಗೃಹಮಂತ್ರಿ ಗೋವಿಂದ ಕೊಂಥೌಜಮ್ ಮಂದಿ ಆರ್ ಎಲ್ ಕಲ್ಚರ್ ಮಂತ್ರಿ ಖುರೈಜಮ್ ಲೋಕೇನ್ ಸರು ಯಾಗನಿ ಥರಮದುದ ಮಣಿಪುರ್ ಮಾಸ್ಟರ್ಸ್ ತು ಪಿ ಸಾಹೇಬ್ ವಕಲೊಂದು ಯುಂಫಮ್ ಒಯ್ಬ ಅತ್ಯನ್ನ ವಿಧಿಯೋ ಅಮ ಉತ್ತುನ ಮಿಯಾಮ್ದ ಯಂಗನ್ಗನಿ ಹರ್ ಘರ್ ತಿರಂಗಾ ಕ್ಯಾಂಪೇನ್ಗೆ ಸರುಗ ಅಮ ಒಯ್ನ ತಿರಂಗಾ ಕನ್ಸರ್ಟ್ಗೆ ಥರಮ ಮಂಗಸಿ ಇಂಫಾಲ್ಗೆ ಪ್ಯಾಲೇಸ್ ಕಂಪೌಂಡ್ ಲೈಬ ಮಣಿಪುರ್ ಸ್ಟೇಟ್ ಫಿಲ್ಮ್ ಡೆವಲಪ್ಮೆಂಟ್ ಸೊಸೈಟಿ ಎಮ್ ಎಸ್ ಎಫ್ ಡಿ ಎಸ್ಗೆ ಆಡಿಟೋರಿಯಂನ ಪಂಗ್ತೋಕನಿ ಥರಮದ ರಾಜ್ಯಪಾಲ್ ಅಜಯ್ ಕುಮಾರ್ ಭಲಾ ಮುಖ್ಯಮಂತ್ರಿ ಜುಮ್ನಾಮ್ ಖೇಮ್ಸಾನ್ ಮಂತ್ರಿ ಸಿಂಗ್ ಎಮ್ ಎಲ್ ಎ ಸಿಂಗ್ ಅಮಸುಂಗ್ ಸರ್ಕಾರಿ ಮಕ್ಕೋಕ್ ತೊಂಬ ಒಫಿಸಿಯಲ್ ಸಿಂಗ್ ಸರು ಯಾಗನಿ ಅಸ್ಸಾಂ ಹಂದಕ್ ಥೋಕಿಬ ಇಸಿಂಗ್ ಇಸೌದ ಅಮಾಂಗತ ಕಯಾ ಥೋಕಿಬ ಅಮದಿ ಮಿಯೋಯ್ ಕಯಾ ಅವಾಬ ನಂಕಿಬದುದ ತೆಂಗ್ಬಾಂಗ್ ಒಯ್ನ ಲುಪಾ ಕೋಟಿ ಎಮ್ ಪಿಖಿಬ ಅದುಗಿದಮಕ್ ಅಸ್ಸಾಂಗೆ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮನ ಮಣಿಪುರ ಅಮಸುಂಗ್ ರಾಜ್ಯ ಅಸ್ಗೆ ಮಿಯಾಮ್ ಥಾಗರ್ಬ ಫೊಂಗ್ದೋರಕ್ಲಿ ಸೋಷಿಯಲ್ ಮೀಡಿಯಾ ಥಾಗರ್ಪ ವಾರೋಲ್ ಅಮದ ಶ್ರೀ ಹಿಮಂತನ ಹಾಯ್ ಅಸ್ಸಾಂ ಅಮಸುಂಗ್ ಮಣಿಪುರ ಅಸಿ ಅರಿಬ ಇತಿಹಾಸ್ಗೆ ಮತಂದಗಿ ಮಸಿನ್ ಮನಾ ಒಯ್ನ ಲೈಮಿನರಕ್ಬ ರಾಜ್ಯ ಸಿಂಗ್ನಿ ಪುಕ್ಸಿಯಲ್ ಚೌನ ಮತೆಯ ಪಾಂಗ್ಲಪ್ಪಗೆ ಥಬಕ್ ಅಸಿನ ಅವಾಂಗ್ ನುಪೋಕ್ ಲಮ್ದಮ್ದ ಲೈರಿಬ ಮಿಯಾಮ್ಗೆ ಮರಕ್ತ ಅಮತ ಒಬಿಗೆ ವಾಕಲು ಅನ್ನೋದು ಓದ್ಲಿ ಅಸ್ಸಾಂಗೆ ಅಸಿಗುಂಬ ಅವಾಬ ಮತಮ್ ಅಸ್ದ ಮತೆಯ ಪಾಂಗ್ಲಕ್ಕಿಬ ಮಣಿಪುರ್ಗೆ ಮಿಪುಂ ಖುದಿಮಪ್ಪು ಥಮೋಯ್ ಸೇಂಗ್ನ ಥಗಪ್ಪ ಫೊಂಗ್ದುಕ್ಲಿ ಹೈನ ಮಹಾಂಗ್ನ ಮಖ ತಾರಿ ಸಿಕ್ಯೂರಿಟಿ ಫೋರ್ಸ್ನ ರಾಜ್ಯ ಅಸ್ಗೆ ತೊಂಗಾನ್ ತೊಂಗಾನ್ ಮಫಮ್ಸಿಂಗ್ದ ಥಿ ಹೋಮ್ಗೆ ಥಬಕ್ ಸತ್ತಬದ ಲಾಲುಬ ಮಂಗ ಫಾರೆ ಮಣಿಪುರ್ ಪೊಲೀಸ್ಗೆ ಪಾವ್ನ ಹಾಯ್ ಕಕ್ಸಿಂಗ್ ಕಮಾಂಡೋ ಯೂನಿಟ್ ಅಮಸು ನಿಂಪು ತರುಕ್ಸುವ ಅಸ್ಸಾಂ ರೈಫಲ್ಸ್ಗೆ ಅಪುನ್ಬ ಕಾಂಗ್ಬು ಅಮನ ಎನ್ ಆರ್ ಎಫ್ ಎಮ್ಗೆ ಆಕ್ಟಿವ್ ಕಾದರ್ನ ಹ್ಯಾವಿ ಮ್ಯೂ ಎಮ್ಮ ಕಕ್ಸಿಂಗ್ ಜಿಲ್ಲೆಗೆ ಹೋಗೋ ಎಮ್ ಎಲ್ ಎ ಕಾಯ್ದಿಗೆ ಫಾರೆ ಮ್ಯೂಯ್ ಅಸಿ ಮಿಯಾಮ್ದಗಿ ನಮ್ಮ ಹಾದನ ಸೇಲ್ ಖಾಯ್ದ ಸೇನಬ ಮಿಸಕ್ನಿ ಹಾಯಿರಿ ಅಕಕ್ನಬ ಪಾವ್ ಅಮ ಫಂಗ್ಬದಗಿ ಥೌಬಾಲ್ ಕಮಾಂಡೋ ಅಮಸು ಕುಂಥ್ರಾಹೊಂದೊಯ್ ಸುಬ ಅಸ್ಸಾಂ ರೈಫಲ್ಸ್ಗೆ ಅಪುನ್ಬ ಕಾಂಗ್ಬು ಅಮನ ಥೌಬಾಲ್ ಜಿಲ್ಲಾಗೆ ಲಾಂಗಠೆಲ್ ಏರಿಯಾದ ಥಿ ಹೊಂಬಗೆ ಥಬಕ್ ಸತ್ತಬದ ಕೆ ವೈ ಕೆ ಎಲ್ಗೆ ಮ್ಯೂ ಎಮ್ಮ ಫಾರೆ ಸೆಕ್ಯೂರಿಟಿ ಫೋರ್ಸ್ಗೆ ಅಪುನ್ಬ ಕಾಂಗ್ಬು ಅಮನ ಯು ಎನ್ ಎಲ್ ಎಫ್ ಕೊಯ್ರೆಂಗಿ ಮ್ಯೂ ಎಮ್ಮ ಇಂಫಾಲ್ ಜಿಲ್ಲಾಗೆ ಕುರೈ ಲೈಸಮ್ ಲೇಕಾಯ್ದೆ ಅಂಗ್ ಫಾಕಿ ಕಕ್ಸಿಂಗ್ ಜಿಲ್ಲಾಗೆ ಸೆರು ಮಖ ಲೇಕಾಯ್ದಿ ಆರ್ ಪಿ ಎ ಪಿ ಎಲ್ಗೆ ಮ್ಯೂ ಎಮ್ಮ ಅದುಗ ಥೌಬಾಲ್ ಜಿಲ್ಲಾಗೆ ಖೊಂಜೋಮ್ ಏರಿಯಾದಗೆ ಯು ಪಿ ಪಿ ಕೆಗೆ ಸಹಿ ನೌರಿಬ ಮ್ಯೂ ಎಮ್ಮಸು ಸೆಕ್ಯೂರಿಟಿ ಫೋರ್ಸ್ನ ಥಿ ಬಹುಮಗೆ ಥಬಕ್ ಸತ್ತಬದ ಫಾರೆ ಹಾಯಿರಿ ಅಮರೊಮ್ದ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಮಣಿಪುರದ ರಿಜಿಸ್ಟರ್ ತೊಬ ಕೇಸ್ ಅಮಗ ಮರಿ ಲೈನೆನ ಮ್ಯೂ ಎಮ್ಮ ಬಿಷ್ಣುಪುರ್ ಜಿಲ್ಲಾಗೆ ಮೊಯ್ರಾಂಗ್ ಖುನು ಮಮಾಂಗ್ ಲೇಕಾಯ್ದಿಗೆ ಫಾರೆ ಮ್ಯೂ ಅಸಿನ ಸೋಷಿಯಲ್ ಮೀಡಿಯಾದ ಸೆಮ್ದೋ ಸಾಧುಲಬ ಫೋಟೋಸಿಂಗ್ ಅಮದಿ ಫಜದ ವಹಿವತ್ತ ಅಸಿಜನದನ್ನು ಥಗಲಕ್ಕಿವನೆ ಹಾಯಿರಿ ಕೇಸ್ ಅಸ್ಗೆ ಮತಾಂಗ್ದ ಪೊಲೀಸ್ನ ಮಖಾತನ ಥಿಜಿನ್ಬಿಗೆ ಥಬಕ್ ಸತ್ತರಿ ಅಸಿಗುಮ ಮ್ಯೂಯಿಸಿಂಗ್ ಮಥಕ್ತ ಅಯನ್ಗೆ ಮತ್ತು ಇಂಥ ಬಗ್ಗೆ ಲಕೊಟ್ಕೆನೆ ಹಾಯ್ನ ಪೊಲೀಸ್ಗೆ ಚೇರೋಲ್ ಅದನ್ನು ಮಖಾತಾನ ಹಾಯಿರಿ ನ್ಯಾಷನಲ್ ಲೈಬ್ರರಿಯನ್ಸ್ ಡೇ ಥೊರಂಗಸಿ ಇಂಫಾಲ್ಗೆ ಸ್ಟೇಟ್ ಸೆಂಟ್ರಲ್ ಲೈಬ್ರರಿಗೆ ಆಡಿಟೋರಿಯಂದ ಪಂಗ್ತೋಕನಿ ನುಮಿಟ್ ಅಸಿ ಫಾದರ್ ಆಫ್ ಲೈಬ್ರರಿ ಸೈನ್ಸ್ ಆರ್ ಖಂಗ್ನಬ ಪದ್ಮಶ್ರೀ ಡಾಕ್ಟರ್ ಎಸ್ ಆರ್ ರಂಗನಾಥನ್ಗೆ ಸಾಮ ಕುಂಥ್ರಾ ಮರಿ ಶುಭ ಮಪೋ ನುಮಿಟ್ಪು ನಿಂಗ್ಸಿಂಗ್ದುನ ಪಂಗ್ತೋಕ್ಪನಿ ನಿಂತ ನುಮಿತ್ ಥರೋಂಗಿ ಮಾಂಗೋಯ್ನ ಅಸ್ಸಾಂ ರೈಫಲ್ಸ್ನ ಬಿಷ್ಣುಪುರ್ ಚಾಂದಿಯಲ್ ಅಮಸುಂಗ್ ತೆಂಗ್ನೋಪಲ್ ಜಿಲ್ಲಾಸಿಂಗ್ದ ಸಿಬಿಕ್ ಔಟ್ರೀಸ್ ಥರಮ್ಸಿಂಗ್ ಪಂಗ್ತೋಕ್ರೆ ಥರಮ್ಸಿಂಗ್ ಅದುದ ಮಿಯಾಂಗೋಲಿನ ಊ ಸಾರ

0: ಚಂದಿ ಹುಗಿ ಲಾಪ ಸಿದಿ ಅಮತ್ತಬು ಲೈಕೇನ ಸಿದಿ
1: ಅಶಿ ಖನ್ನ ಸಂಗ್ಲಗ್ಲೆ ಅಮು ಮಮಾಂಗ್ ಥೋಂಗ್ದ ನಮ್ದು ನಯೇಂಗ್ಲೆ
0: ಮಮಾಂಗ್ ಥೋಂಗ್ದಿ ಲೋಲೆನ ಸಿದಿ ಮನಿಂಗ್ ಥೋಂಗ್ದ ಚಂಗ್ಲಗೆ ಐದಿ

ಇಂಗ್ಲಾ ಬಸ್ಸು ಪೆನ್ಬನಾಯ್ತಿ ಅದುಮಗ್ ಎನ್ನಿಂಗಿ ಐಗಿ ಮಿತ್ತ ಊರಿವ ನಹಕ್ಕಿ ಮೈಥೋಂಗಿ ಫಜವ ಅಸಿದಿ ಮಾಲಿಯ ಮಸಿದ ಲೈರಿಬ ಖ್ವಾಯ್ದಗಿ ಫಜರೆ ಹೈದುನ ಸೈಥಾನರಿಬ ಪೊಸಕ್ ಅಮಗ ಚಂಗಮ್ನರಬಸು ನಂಗ್ತನ ಅದುಮಗ್ ಹೆಂಗನಿ ಮಥಂಗಿ ಸೈ ತಾಮಿನಸಿ ಸೈಸಕ್ಪ ಅಮದಿ ಸೈರೆಂಗ್ಬ ಜೆಟೇಶ್ವರ್ ಸೈರಾಂಗ್ಬ ಅಬೋ

0: ಕೃಷ್ಣ ಕರಂದು ನನಾಯಕಿಗೆ ದಸಾಸಿ ದುರ್ಜಧೋನ ಚಾಗಿ ಸಂಗ್ಮೈ ಥಾದುನ ಹತೋಗ್ಲಗೆ ತೌರಂಬ ಹಾ ಕೃಷ್ಣ ಇನ್ನಾವು ಇಬುಮೋಬಿ ದೂರ್ಗಿ ಮತೇಂದಗಿ ಚುರುಂಗ್ ಹುತ್ತುನ ಚೆಲಗ್ಲಿ ಅಕೋಯ್ ಅಮು ಹಿಂಜರಗ್ಲಿ ಅದುಗ ಅಮು ಹಿರಂಬಗಿ ಮುತ್ತ ತಾರರೆ ಮಧುಸು ಇಚ್ಛಾಯಾಯಿಮಗಿ ಮತೇಂದ ಚಿರಿ ಕೃಷ್ಣನ ಅಮು ಕನ್ಬಿ ಅದುಗ ಅಮು ಮಚ್ಚಲ್ ಇಬೆ ಮಹಿಂಚಾಬಿ ಹಿರಂಬಿ ಹಾಯ್ಬಸಿನ ಅಮು ಅಕೋಯ್ಬು ಕುಪ್ ಚೇನ್ ಚೇನ ಮಬುಂಗ್ ಹಾರ್ಕಿ ಬಗಿ ಲಮನ್ ಕುಂದನ ಬಹುದ
1: ನಮೋ ನಮೋ ಹೇ ಇಮ ಕುರುಂಜರಿ ಜನನಿ
0: ಕನ ನಂಗು ಹಿರಂಬಿ ನತ್ರನೆ
1: ಮಾನಿ ಇಮ ಕುರುಂಜರಿ ನಮೋ ಎಹಕ್ಕು ಲಕ್ಷ್ಮಿಯು ಇಮ
0: ಕರಿ ಇಮೋ ನತ್ತೆ ನತಿ ಬೇಮ ನಂಗ್ನ ಇಮಾಬು ಖರ ಕನ್ಬಿ ಸೋಲಬಿ ನಮಾಗ ಪಂಕಕ್ ಓಯ್ರಬಿ ಎಹಕ್ ಪೂಚಾ ಥೋಕದ ಬಗಿ ನಮೋ ಕಹಾಯ್ದುನ ಜಾದು ತೌರಬ ಇಮಾಗಿ ಯಾಯ್ಮಾ ಇಮಾಗಿ ಬುಂಗೋ
1: ಇಮಾ ನಸಾಸಿಂದು ಲೋಯ್ನಮಕ್ ನಿದ್ರಾ ದೇವಿ ಇಮಾಗಿ ಮತ್ತಮ್ಮಗ್ದ ಪೊಥಾಜಕ್ರೆ ಕೌಬಗ ಅಮತ್ತ ತಾರರು
0: ನಮ್ಮ ಯಾ ತೌದುನ ಕೌಬ ಆಮುಕ ಅಮತ್ತ ತಾಂದನ್ನ ಲೋಯ್ನಮಕ್ ಸುಮುಖ್ರಬ
1: ನತ್ತೆ ನತ್ತೆ ಇಮಾ ಕರಿಯ ಮತ್ತ ಸಿಂಗ್ನ ಬಿಗನು ಅಯ್ಯಾ ಇಮಾಗಿ ಸೇವಾಗಿದಮಕ್ ನಾಕ್ಸವನಿ
0: ಇಬೇಮಾ ನಹಾಂಗ್ನ ಫನಯಾಮ್ನ ರಾಖಸ್ ಓಯ್ರಬಸು ನಹಾಕ್ಸು ನುಪೀರಿ ನೋಮದಿ ನಹಾಕ್ಸು ಸೋಯ್ದ ನಮಗೆ ಮಮಾ ಹೈಬದು ಓಯ್ರಕ್ಕಿಗೈ
1: ಇಮ
0: ನಸಾ ನಸುಗಿ ಪ್ರೇಮ್ದ ಸೋಯ್ದನ ಪುಲಕ್ಕಿಗೈ ಅದುನ ಇಮಾಬು ನಹಾನ ನುಸಿಬಿದ್ರಬಸು ವಾಜರಬ ಮೈ ಮುರಕ್ಪುದ ಆಯ್ದರಲಿಬ ಇಸಾ ಸಿಂಗ್ ಅಸಿಗಿದಮ ಕನ್ಬಿದುನ ಐಕೋಯ್ಬು ಅಮುಕ್ತ ಕನ್ಬಿಯು
1: ಇಮ
0: ಇಬೇಮಾ ಭತ್ರಬ ದುರ್ಜಧೋನ್ಗಿ ಲಾಂಗ್ದಗಿ ಚಾಗಿ ಸಂಗ್ ಮೈ ಥಾದು

ಭಾಜಪಾ ಎಂಪಿ ಜೋಗೇನ್ ಮೊಹೊನ್ನ ಸೆಂಟ್ರಲ್ ಶೋಕಾರ್ಲಿ ಮಾಜುಲಿ ಹಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಸ್ಟ್ಯಾಟಸ್ ಸಂಭಂಗವಾಯ್ ಫೇಕಾರ್ ಖುಮಿಖವಾಯ್ ಪೊಹೈರಾ ಮರಂ ಹಿ ರಾಜ್ಯಸಭಾಲಿ ಸ್ಪೆಷಲ್ ಮೆನ್ಷನ್ ಐನ ಖ್ವಿಕಾದ ಅಸ್ಸಾಂ ಎಂ ಪಿ ಜಿ ನಹಾಂಗ್ದ ಮಾಜುಲಿ ಹಿ ಸ್ಟೇಟ್ ಚುವಿ ಹಕ್ಮೈಕಪ್ ಕಜಿ ಕಲ್ಚರಲ್ ಸೆಂಟರ್ ಅಖಂಗ ಸಾದಲೈ ಲಾಂಗ್ಮೈದ ಮಹಾಪುರುಷ್ ಶ್ರೀಮಂತ ಶಂಕರ್ ದೇವಾವಿ ನ್ಯೂ ವೈಸ್ ನವೈಟ್ ಮೂವ್ಮೆಂಟ್ ವಿ ಕಮತಾಯ ಸೆಂಟರ್ ಅಖನ ಅನ್ನ ಮಾಜುಲಿ ವಿ ಕಲ್ಚರಲ್ ಹೆರಿಟೇಜ್ ಕಶಾಂಗ್ ಚಿಧೈಮಿಯ ಎಂ ಪಿ ಜಿ ನಹಾಂಗ್ದ ಮಾಜುಲಿ ಹಿ ಯುನೆಸ್ಕೋ ರಿಕಗ್ನಿಷನ್ ಸಂಭಂಗ್ಸಿ ಕಜಿವ ಗ್ಲೋಬಲ್ ಸ್ಟೇಜ್ಲಿ ಇಂಡಿಯಾ ವಿ ಸಿವಿಲೈಸೇಷನ್ ಐನ ಕಲ್ಚರಲ್ ಡೈವರ್ಸಿಟಿಲಿ ಕಮತಾಯ ಸೆಂಟರ್ ಸಾರ ನಾಗಾಲ್ಯಾಂಡ್ ಗವರ್ನರ್ ನಾಂಟ್ ಕಿಶೋರ್ ಯಾದೇವ್ನ ಸ್ಟೇಟ್ ಚಿಲಿ ಜಮ್ಖೋ ಡ್ರಗ್ಸ್ ಖಯೋರ್ ಹೀಗೆ ತಥಾ ಸಾಮ್ ಖವಾಯ್ ಹೊಟ್ ಖನಾಲಿ ಪಂಖಮೈ ಮೆಕಾನಿಸಮ್ ಚುಹೋಸಂ ಖವಾಯ್ ಕಲ ಕೋರ್ಡಿನೇಷನ್ ಮಿಖವಾಯ್ ಕಾವಾಯ್ರ ಅಯ ಕೋಹಿಮಾ ಲೋಕ್ ಭವನ್ಲಿ ಡಿಪಾರ್ಟ್ಮೆಂಟ್ ಆಫ್ ಎಕ್ಸೈಸ್ ಅಂಡ್ ಪ್ರೊಹಿಬಿಷನ್ಲಿ ರಿವ್ಯೂ ಮೀಟಿಂಗ್ ಕಪಾಮ್ಲಿ ಮುಖೋಕ್ ಮೈದ ಗವರ್ನರ್ನ ನಾಶಾ ಮುಕ್ ನಾಗಾಲ್ಯಾಂಡ್ ವಿ ಖರೀಂಟಿ ಶೋರ್ಕಾ ಮಾಂಗ್ನ ಒತ್ಸಾಲಗ ಮೌಂಗ್ ಶುಂಗ್ರರ್ ಮರ ಮೀಟಿಂಗ್ ಚಿಲಿ ಡಿಪಾರ್ಟ್ಮೆಂಟ್ ಇನ್ನ ನ್ಯಾಷನಲ್ ಲಿಕರ್ ಟೋಟಲ್ ಪ್ರೊಹಿಬಿಷನ್ ಆ್ಯಕ್ಟ್ ವಿ ಅಜಿಂಗ್ಲಿ 2021 ಏಪ್ರಿಲ್ ವೇನ 2026 ಮಾರ್ಚ್ ಎನ್ನ ತಂಗ್ದ ಸಿಂಕಾ ಕಹಾಯ್ ಎನ್ಫೋರ್ಸ್ಮೆಂಟ್ ಆ್ಯಕ್ಷನ್ ಬಿಂಗ್ ಚಿಥೇಮಿಯ ಡಿಪಾರ್ಟ್ಮೆಂಟ್ ಚಿನ್ನ ರಾಧಖಲೆ ಅಟಂ ಬಿಂಗ್ಲಿ ನಾಗಾಲ್ಯಾಂಡ್ ಹಿ ಡ್ರಗ್ ಫ್ರೀ ಸ್ಟೇಟ್ ಸಾಖವಾಯ್ ಪಂಖಮೈ ಎನ್ಫೋರ್ಸ್ಮೆಂಟ್ ಗವರ್ನೆನ್ಸ್ ಇಂಪ್ರೂವ್ ಕಸಾ ಹೀಗೆ ತಥಾ ಮಥಾಮೈದ ಸಿಂಕಾರದ ಹಾಂಗ ಅರುಳ ಲತ್ಲುಚಿತ ಅಜೀವ ಕ್ಷಮತಾಯ ಪಾವಿಂಗ್ ಪಾಮಿದಲೈ Prime Minister Narendra Modi na aaj New Delhi li India we President Sakasa Ramnath Kovind we autobiography lyric aka release Sami Haira. Union Home Minister Amit Shah na Rajya Sabha li Kerala Alteration of Name Bill 2026 House li move sara. Manipur Cabinet na Senapati District li Sarkar we Medical College aka Semga khawai approve sahaira kala Assam we Rajya Sabha MP ಜೋಜೆನ್ ಮೊಹೊನ್ನ ಸೆಂಟ್ರಲ್ ಶೋಕಾರ್ಲಿ ಮಾಜುಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಸ್ಟ್ಯಾಟಸ್ ಸಂಭಂಗವಾಯ್ ಫೇಕಾರ್ ಖುಮಿಖವಾಯ್ ಪೊಹೈರ ಅಚುಯಿ ಪಾವ್ ಹೆನಂಗ ಚಂಗೈರ ಪಾವ್ ಬಿಂಗಿ ಆಕಾಶವಾಣಿ ಇಂಫಾಲ್ ವೈನ ಚಹೋ ಖಮೇನ ಅರಿಲಿ ತುಮ್ನ ಪಿ ಸಿ ಅಂಕ ಅಂಕಲಂಗ ಸೊತ್ ನಾವು ಬಿಂಗ್ನ ಕಸಾ ಲೈಗಶಿ ಮಧೇಯಾಕ ತುಂಗ ಶಿಟ್ ಮಸಾಲೋ ಗಜಿ ಲೈ ಶಾತ್ ಲಾಹಿ ಗನಾಗುರುಮ್ ಸ

0: adult habiti sahi tribe pangi mathak de leiraba sengse sida mukhoi ani yana re na khalla ga so adu gumba mayam tauna na ba khona rakba adu ga nupi ma sa sina di ya da ba adu su du complaint to ba ya di ne ba adu na hogol iba na haron si section ga da ba se mama ma pa sing sida ma sa nupi sing sida sali bi sikrai ta sali no kana ga sali no group in circuit bra kho ki bra hai ba su yeng jam bi bam sang huji matam si gi matu ne si yeng jam huji yam lai se every birthday khudi mak se mayum dam bo to utre every hotel da wai ra ga ko hotel ne salaga dauro ba ba port city apapa port city ke lak de ba ko aduni mayam sing sina aina sali ba lambi se aina tori ba thabak se apapra patapra hai ba si de koina khanda ba ma sang ye ba
1: oza sundar bala da ung lak che ke oza supriyana hai bi ki ba masa masa ya na ra ga hai di thazana ba matham ma ga nushinabagi mari se de hena chasena ba mari matham ki ba sina maram oira ga tungda chen ba chung ba tawra ba matungda nupa natra ga nupi duna leitho aga leiki ba natra ga na waroi pot pu aga leiraba matungda changnaba yare haiduna nupa sina nupi ki mayum sira changa aga physically abuse toba me amama su thengna jai oja natra ga na chen ba chung ba tawraba matungda nupa sida mo defamation tawbira ga nupi na paisa lokthokna ba hotna ba ke amasu thengnari ba oja adu masi gi matang sida di karam karam bagge sing lai bagge haibingi matang da kitang thambiyo sa
2: ji ji se nang ji ani thoe ko nupi gi ama nupa gi ama da han ba da nupi gi se haije ge ko chen ba chong ba haibu si akhoi gi di culture gi type da ni ko mapham ama da da samai lai bana te akhoi gi channa bi se ni na gi di jom ta ba da yam na ngak na su thoe ko adu akhoi da di in a way si se independent pibam su ne ba you choose your own partner do adu ne bu ko adu mi gi lam da phang ba na te ma se chum na pha khra ga di phari na ta ba da crime mayam tho e si da so khoi da dum report mayam tawlae da siramruina ko gi chen ba chong ba si ani se yanara ga chen ba haiba ma lai yana da na pha ba haiba ma su lai ko yanara ga che laga ko na yanara ta ba si ju case amani ko aduga yana da na chen ba du di adum report taw ba re rep adum ma da ching khar ni ko ma de adu su ma red pum ba la ga di ko gi se yam thu na ko gi reporting taw bu si yam na da ga oi ke gi na ha ba da ma gi evidence e ko gi medical examination taw ko ba su ma se thuri ge phai ba ko adu na su ma se di report phat phat taw bi ga da ni ko adegi di ki yanar ga chen ba se yanar ga che laga matam je koi na lainar ga amuk mban ji yanar ga tre hai ra kan da jadda bi adu da me am ma tong na ba samai tong nei ko adu du ga amuk yanar tre hai ra kan da last ta police station da la e bu ko aina marak sida ma su panjani gi ma du di koi organization jum ba hai ga dra koi gi lo pai da ba mi sing gi manap ta he he chal le moina sangtai na ba hai ta re ko party ani je rep kum ba gi sum ba la akan ji da koi organization gum ba ga chal ga matam manghal ga lai ba se asi se yamna phatte sum ba se kai gi no ha ba da hayeng ma na reporting ta ra ga anda matam do hawan ga ga sin evidence so khara manghal le ba ko adu hair ga reporting to wi ka na bulai te ha ba budi na cha de ko adu bo haijani ngo message di jung ma jab ba se id recommend ta sa de do mai na cha pi ga no hai na haijani ngi ko adu ga yana yana ga che la ga yana ra tre ma na che lu ri do nu pa do na long ni hai na ga che lu ri ba ne adu ko na ma na yeng bi ra tre ya bi ra tre hair ga di ma je aran batai kai da tai hairagadi ngasai ojana haibi giba koi false promise type section 69 do ta toine ma man do dise no bi du na ma ga yana ra ga cheli do ma angau binate aidi dum pangjen chenjen banate ko ma na lou ni hairaga chen bane ba ko duga nupa gi threat torak ba paisa long na ba kho na ba haib do adu di ma su dum report to ba yai ko ma gi su tongan tongan ba kari kari la ino haib do adu gi matungi na ma gi section chu lai jagani ba ko aidi mangonda si paisa ji bio natra ga di sumai sumai tong do re bo hai ge ko maban leminagi bagi kainoma dumba ma puthoga ko do amarom da di rape haib ji koi gender neutral ki type na tebu ko nupa na nupi rape to bani ko nupi na nupa rape to bodi mai na di tong de ko adubu nupa da so nupi na koi manipulate toraga adukumba activity em da jangal laga ma se use tor pataraga di crime amani adu so crime amani harga di ji ki sijin narga mana kari kari makhal ki crime tor ino haib ji adum investigation to bu da adum khanga kani ko adong gi section lom doina changa kani ba ಸಿಗಿದೆ ಅನಿ ಥೋಕ್ನ ಸುಮಾಯಿನ ಲೈಗನಿಕೊ ಅದು ಮೋಸ್ಟ್ಲಿ ಥೋ ಇಬದಿ ಕರಂಬನ್ನು ಹಾಬದ ಅಹಾನ್ಬಗಿ ದೊಕೊ ನುಪಿ ಸಿಂಗ್ಸೆ ವಿದೌಟ್ ಕನ್ಸೆಂಟ್ ಮಾಗಿ ಅಯಾಬ ಯಾವ್ದನ್ನ ಫಾಬಿಬ ಸಿದಿ ಯಾಮ್ ಥೋನ ರಿಪೋರ್ಟಿಂಗ್ ತೋಬಿಗದಮ್ನೆ ಸುಂಬಸಿದಿ ಅದುಗ ಯಾರಗಸು ಅಂಗಾಂಗ್ ಒಯ್ರಗದಿ ಮಾಸು ಅದುಮ್ ಕ್ರೈಮ್ ನಿ ಅದು ಐನ ಯಾದಬನೆ ಬಕೊ ಅದುಗ ಅಡಲ್ಟ್ ಅನಿ ಯಾನರಗ ಚೇಲಗ ಲುಹೊಂಗದಬಾ ಆರ್ ಲೈಥೋಕಿಬಾ ಅಸಿಶು ರಿಪೋರ್ಟ್ ತೋಬದೊ ಸೆಕ್ಷನ್ ಅದುಮ್ ಪಾನ್ಬ ಯಾಯ್ ಕೊ ನುಪಿದುನ ಅದುಗ ಚೇಲುರಬ ಮತುಂಗದ ಕೊಯಿ ಚಂಗ್ನಬ ಯಾರೆ ಖೋಟ್ಲೆ ಹಾಯರ್ಗ ಮಾನ ಯುಮ್ದ ಚಂಗಗ ಎಸೋಲ್ ತೋಬಾ ಆರ್ ಎನಿ ಕೈಂಡ್ ಆಫ್ ಆಕ್ಟ್ ಮೀದುನ ಯಾನಿಂಗದಬರೋಮ್ದ ತೋಬ್ತಾರಗದಿ ಅದುಮ್ ಸೆಕ್ಷನ್ ಲೋಯ್ ಅಪ್ಲಿಕೇಬಲ್ ಲೋಯ್ ಅದುದಿದ ಇವನ್ ಮತೈ ಮನಾ ಒಯ್ರಬ ಲುಹೊಂಗಬಾಕ್ದ ಮೀ ಅಮದ ಅವೆಕ್ತ ಪಂಗ್ತೌಕ್ ತೋಬ ಯಾಬ ನತ್ತೆ